0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಾಲಗಣಪನ ಲೀಲೆಯ ನೋಡಲು. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಬಾಲಗಣಪನ ಲೀಲೆಯ ನೋಡಲು.

ಪಂಡಿತ್ ಭೀಮಸೇನ್ ಜೋಶಿಯವರ ದನಿಯಲ್ಲಿ ಕೇಳೋಣ ರಾಘವೇಂದ್ರ ಗುರುರಾಯ, ರಚನೆ ಕರ್ಜಗಿದಾಸಪ್ಪ. ನೌ ಭೀಮಸೇನ್ ಜೋಶಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕರ್ಜಗಿದಾಸಪ್ಪ, ರಾಘವೇಂದ್ರ ಗುರುರಾಯ.

ಜಗದೊಳಗೆ ಪುನೀತ ಶ್ರೀ ಸುಧೀಂದ್ರ ಕರ ಸರೋಜ ಸಂಜಾತ ಜಗದೊಳಗೆ ಪುನೀತ ದಾಶರಥಿಯ ದಾಸತ್ವವತಾ ಹೊಯಿಸಿ ದುರ್ಮತಗಳ ಜಯಿಸಿ ಈ ಸಮೀರ ಮತ ಸಂಸ್ಥಾಪಕರಾಗಿ ನಿಂದಕರನ್ನು ನೀಗಿ ಭೂಸುರರುಗೆ ಸಂಸೇವೆ ಸದಾಚರಣಿ ಕಂಗೊಳಿಸಿ

ವಿಠಲನ ಸನ್ನಿಧಾನ ಪಾದ ಸಂಸ್ತುತಿಸುವ ಮಾತಾ ಶ್ರೀದ ವಿಠಲನ ಸನ್ನಿಧಾನ ಪಾದ ಸಂಸ್ತುತಿಸುವ ಮಾತಾ

ಬಾರೋ ರಾಘವೇಂದ್ರ ಬಾರೋ ಜಗನ್ನಾಥದಾಸರ ರಚನೆ, ದನಿಯಾಗಿದ್ದಾರೆ ನಾಗನಂದಿನಿ ವಿಶ್ವನಾಥ್ ಮತ್ತು ಪಿ ಮಂಗಳ. ನೌ ನಾಗನಂದಿನಿ ವಿಶ್ವನಾಥ್ ಅಂಡ್ ಪಿ ಮಂಗಳ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಜಗನ್ನಾಥದಾಸ ಬಾರೋ ರಾಘವೇಂದ್ರ ಬಾರೋ.

ಮದ ಮತ್ಸರಗಳ ಬಿಡದನಕ ವಿಧ ವಿಧ ಸಾಧನಗಳ ಮಾಡದೇನು. ಜಗನ್ನಾಥದಾಸರ ರಚನೆ, ಹಾಡಿದ್ದಾರೆ ಯಚನ್ ಮೀರಾ ಮತ್ತು ನೀಲಾ ರಾಮಾನುಜಂ. ವೃಂದಗಾನದಲ್ಲಿ ಸರ್ವಜ್ಞನ ವನ್ ಮೋರ್ ಕಾಂಪೋಸಿಷನ್ ಆಫ್ ಜಗನ್ನಾಥದಾಸ ಸಂಗ್ ಬೈ ಯಚನ್ ಮೀರಾ ಆಂಡ್ ನೀಲಾ ರಾಮಾನುಜಂ. ಮದ ಮತ್ಸರಗಳ ಬಿಡದನಕ ವಿಧ ವಿಧ ಸಾಧನಗಳ ಮಾಡದೇನು.

ವೃಂದಗಾನದಲ್ಲಿ ಸರ್ವಜ್ಞನ ವಚನ ಮಾತಿನಿಂ ನಡೆನುಡಿಯು ಮಾತಿನಿಂ ಹಗೆ ಕೊನೆಯು ಮಾತಿನಿಂ ನಡೆನುಡಿಯು ಮಾತಿನಿಂ ಹಗೆ ಕೊನೆಯು ಅವಚನ ರಿಟನ್ ಬೈ ಸರ್ವಜ್ಞ ಸಂಗೀತ್ ಕೋರೆಸ್.

ಮಾಯೇ ನೀನತಿ ಚೆಲುವೆ ಕಾಯ ಮುನ್ನವೇ ಚೆಲುವು. ಉಪ್ಪಿನ ಷಡಾಕ್ಷರಿಯವರ ರಚನೆ, ದನಿಯಾಗಿದ್ದಾರೆ ಹೆಚ್ ಕೆ ನಾರಾಯಣ. ಹೆಚ್ ಕೆ ನಾರಾಯಣ ಪ್ರೆಸೆಂಟಿಂಗ್ ಮಾಯೇ ನೀನತಿ ಚೆಲುವೆ ಕಾಯ ಮುನ್ನವೇ ಚೆಲುವು, ರಿಟನ್ ಬೈ ಉಪ್ಪಿನ ಷಡಾಕ್ಷರಿ.

ಪುರಂದರದಾಸರ ರಚನೆ ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ. ಬಾಬಾ ರಂಗ ಭುಜಂಗ ಶಯನ ಕೋಮಲಾಂಗ ಕೃಪಾಪಾಂಗ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಬಾಬಾ ರಂಗ ಭುಜಂಗ ಶಯನ ಕೋಮಲಾಂಗ ಕೃಪಾಪಾಂಗ.

ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗಾಯತ್ರಿ ಚಂದ್ರಶೇಖರ್, ಭಾಗವಹಿಸುತ್ತಾರೆ ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ.
2: ನಮಸ್ತೆ ಟೀಚರ್.
3: ನಮಸ್ಕಾರ, ಕುಳಿತುಕೊಳ್ಳಿ. ಇವತ್ತು ಅಮೃತ ಗುರುಕುಲ ಸಂಗೀತ ಪಾಠ ಪ್ರೋಗ್ರಾಮ್ ಅಲ್ಲಿ ಮುತ್ಸ್ವಾಮಿ ದೀಕ್ಷಿತರದ ಪಾಹಿಮಾ ಮೃತ್ನಾಚಲ ನಾಯಕ ಮುಖಾರಿ ರಾಗ ಕೀರ್ತನೆ, ಇದು ಆದಿತಾಳ ಎರಡು ಕಳೆಯಲ್ಲಿದೆ, ವಿಳಂಬಕಾಲ ಕೀರ್ತನೆ, ಇದನ್ನ ಶುರು ಮಾಡ್ತಾ ಇದ್ದೀನಿ. ಮುಖಾರಿ ರಾಗ ಪರಿಚಯ ಇದೆಯಾ?
2: ಪರಿಚಯ ಇದೆ.
3: ಆರೋಹಣ ಅವರ

0: ಎಂದು ಹೇಳಬಹುದು.
1: ಎಲ್ಲ ಮೂರು ತರದಲ್ಲಿ ಹಾಡಬಹುದು.
0: ಬುಖಾರಿ ರಾಗ ಇದರಲ್ಲಿ ಏನೇನು ಕೀರ್ತನೆಗಳು ನಿಮಗ ಆಗಿದೆ?
1: ತ್ಯಾಗರಾಜ ಸ್ವಾಮಿದು ಎಂತ ನಿನ್ನೆ, ಆಮೇಲೆ ಶಿವಕಾಮ ಸುಂದರಿ ಜಿ ಎನ್ ಬಿ ಅವರದು,
0: ಪಾಪನಾಶಂ ಶಿವನ
1: ಕೀರ್ತನೆ ಆಗಿದೆ.
0: ವೆರಿ ಗುಡ್. ಮುಖಾರಿ ರಾಗದ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇದ್ದೀನಿ. ಮುಖಾರಿ 20ನೇ ಮೇಳಕರ್ತ ನಟಭೈರವಿಯಲ್ಲಿ ಜನ್ಯ ಭಾಷಾಂಗ ರಾಗ, ರಕ್ತಿ ರಾಗ. ನಟಭೈರವಿ ಜನ್ಯ ಎಂದು ತಕೊಂಡ್ರೆ ಇದರಲ್ಲಿ ಅನ್ಯಸ್ವರ ಬರುವುದು ಚತುಶ್ರುತಿ ದೈವತ. ಕೆಲವರು ಹೇಳುವುದು ಕರಹರ ಪ್ರಿಯನಲ್ಲಿ ಜನ್ಯ ಅಂತ. ಹಂಗ ಹೇಳಿದಾಗ ಇದರಲ್ಲಿ ಅನ್ಯ ಸ್ವರ ಬರುವುದು, ಭಾಷಾಂಗ ಸ್ವರ ಬರುವುದು ಶುದ್ಧ ದೈವತ. ಏನೇನು ಸ್ವರಗಳು ಬರುತ್ತೆ ಅಂದ್ರೆ ಚತುಶ್ರುತಿ ರಿಷಭ, ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಶುದ್ಧ ದೈವತ, ಚತುಶ್ರುತಿ ದೈವತ, ಕೈಶಿಕಿ ನಿಷಾದ, ಅವರೋಹಣ ಸಂಪೂರ್ಣ. ಇದರಲ್ಲಿ ಬೇಕಾದಷ್ಟು ಕೃತಿಸಿದೆ. ಮುಖ್ಯವಾಗಿ ವರ್ಣನೂ ಇದೆ. ವರ್ಣ ಪಟ್ಟಣಂ ಸುಬ್ರಹ್ಮಣ್ಯರದು. ಮುಖಾರಿ ರಾಗದಲ್ಲಿ ಏರಾ ನಾ ಪೈ ಎಂದು ಒಂದು ವರ್ಣ ಇದೆ. ತ್ಯಾಗರಾಜ ಸ್ವಾಮಿಗಳು 10 ಕೀರ್ತನೆಗಳು ಹಾಕಿದ್ದಾರೆ. ಎಂತ ನಿನ್ನೆ, ಕಾರುಬಾರು ಸೇಯವಾರು, ಕ್ಷೀಣಮೈ ತಿರುಗ, ಸರಸೀರು ಹಾಸನ ರಾಮಯ್ಯ, ಸಂಗೀತ ಶಾಸ್ತ್ರ ಜ್ಞಾನಮು, ಮುರಿಪೆಯ ಮೋಗಲಿಗೆ, ಇಂತಹ ಸುಮಾರು ಕೀರ್ತನೆಗಳು ಹಾಕಿದ್ದಾರೆ. ದೀಕ್ಷಿತರವರು ಗೋವಿಂದರಾಜಂ ಉಪಾಸ್ಮಹೇ ನಿತ್ಯಂ, ಆಮೇಲೆ ಈಗ ನಾವು ಶುರು ಮಾಡ್ತಾ ಇರುವ ಪಾಹಿಮಾಮ ರತ್ನಾಚಲ ನಾಯಕ ಮುಂತಾದ ಕೃತಿಗಳು ಹಾಕಿದ್ದಾರೆ. ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಯಪುಡು ಕೃಪ ಎಂಬ ಕೀರ್ತನೆಯನ್ನು ಹಾಕಿದ್ದಾರೆ. ಶ್ಯಾಮಶಾಸ್ತ್ರಿಗಳು ಪಾಲಿಂಪವಮ್ಮ ಈ ಕೃತಿ ಹಾಕಿದ್ದಾರೆ. ಸುಬ್ರಾಯ ಶಾಸ್ತ್ರಿಗಳು ಏಮನಿನ್ನೆ ಮಹಿಮ ಈ ಕೃತಿ ಹಾಕಿದ್ದಾರೆ. ಸ್ವಾತಿ ತಿರುನಾಳದು ಪಾಹಿ ಸದಾ ಎಂದು ಒಂದು ಕೃತಿ ಇದೆ. ಇದನ್ನು ಬಿಟ್ಟು ತುಂಬ ಪಾಪ್ಯುಲರ್ ಆಗಿ ತಮಿಳ್ ಕೀರ್ತನೆಸ್ ಎಂದ ವಿಧಂ, ಶಿವಕಾಮ ಸುಂದರಿ, ಚರಣಮಯ್ಯಪ್ಪ, ಎನ್ರೈಕ ಶಿವಕೃಪ ಇವರುಮೋ, ಇದೆಲ್ಲ ತುಂಬ ಪಾಪ್ಯುಲರ್ ಆಗಿ ಕಾನ್ಸರ್ಟ್ ಸ್ಟೇಜ್ ಅಲ್ಲಿ ಬರ್ತಾ ಇದೆ. ಆಮೇಲೆ ಉಗಾಭೋಗಗಳು, ಬೇಕಾದಷ್ಟು ದೇವರ ನಾಮಗಳು, ಆಮೇಲೆ ವಿರುತ್ತಮ್ ಎಂದು ಹಾಡ್ತಾ ಇರುವುದು, ಇದರಲ್ಲೆಲ್ಲ ಈ ಮುಖಾರಿ ರಾಗ ತುಂಬಾ ಪಾಪ್ಯುಲರ್ ಆಗಿ ರಂಗ ಸಂಗೀತದಲ್ಲೂ ಇದು ತುಂಬಾ ಪಾಪ್ಯುಲರ್ ರಾಗ. ಒಂದು ಶೋಕ ರಸ, ಕರುಣಾರಸ ಇದೆಲ್ಲ ಬರಲಿಕ್ಕೆ ಇದನ್ನ ತುಂಬಾ ಉಪಯೋಗ ಪಡಿಸ್ತಾರೆ. ಇನ್ನೊಂದು ಇದರಲ್ಲಿ ಏನಂದ್ರೆ, ಒಂದು 1920-30ನೇ ಶತಕಗಳಲ್ಲಿ ಇದನ್ನ ವಿಸ್ತಾರವಾಗಿ ಹಾಡಿ ಅದನ್ನ ಒಳ್ಳೆಯ ಸೃಜನಶೀಲೆಯಿಂದ ಚೆನ್ನಾಗಿ ಕಲ್ಪನಾ ಅಭಿವೃದ್ಧಿ ಮಾಡಿ ಅದನ್ನ ಹಾಡಿದ ಕಲಾವಿದರು, ಮಹಾನ್ಗಳು ಎಷ್ಟೋ ಜನ ಇದ್ರು. ಅದಕ್ಕೆ ನೋಡಿದ್ರೆ ಈ ಕಾಲದಲ್ಲಿ ಮುಖ

ಹಾಡುವವರು ಕಮ್ಮಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಬಟ್ ಈಗ ನಾವು ಶುರು ಮಾಡುವ ಕೃತಿ ಮುಖಾರಿಯಲ್ಲಿ ಏನೇನು ಸ್ಕೋಪ್ ಇದೆಯೋ ಅದನ್ನು ಪೂರ್ತಿ ಎತ್ತಿ ಹಿಡಿಯುತ್ತೆ ಎಂದು ಹೇಳಬೇಕು. ಈಗ ಕೀರ್ತನೆಯನ್ನು ಶುರು ಮಾಡ್ತಾ ಇದ್ದೀನಿ. ಸಮದಲ್ಲಿ ಫಸ್ಟು ಶುರುವಾಗುತ್ತೆ.

0: ಇಲ್ಲಿಗೆ ಇವತ್ತಿನ ಪಾಠವನ್ನ ನಿಲ್ಲಿಸ್ತೀವಿ. ಮುಂದಿನ ತರಗತಿಯಲ್ಲಿ ಅನುಪಲ್ಲವೇ ಶುರು ಮಾಡೋಣ.
1: ನಮಸ್ತೆ. ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗಾಯತ್ರಿ ಚಂದ್ರಶೇಖರ್, ಭಾಗವಹಿಸಿದವರು ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳುವಿರಿ. ರಾಗ್ ಬಹದ್ದೂರ್ ತೋಡಿ, ಖಯಾಲ್ ವಿಲಂಬಿತ್ ರೂಪಕ್ತಾಲ್ ಮಹಾದೇವ್, ನೃತ್ಯಂತಾಲ್ ನಾದ ಬ್ರಹ್ಮ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾ ಮೃತ್ಯುಂಜಯ ಅಗಡಿ. ರಾಗ್ ಬಹದ್ದೂರ್ ತೋಡಿ, ಖ್ಯಾಲ್ ವಿಲಂಬಿತ್ ರೂಪಕ್ತಾಲ್ ಮಹಾದೇವ, ನೃತ್ಯಂತಾಲ್ ನಾದ ಬ್ರಹ್ಮ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಸಂತಿ ಕೇದಾರ್, ಖಯಾಲ್ ವಿಲಂಬಿತ್ ತೀನ್ ತಾಲ್ ಅತರ ಸುಗಂಧ, ಧೃತಿ ಏಕ್ತಾಲ್ ಖೇಲನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. He is accompanied on tabla by Pandit Raghunath Nakod, harmonium by Shri D. Kumar Das. Continuing the concert, now listen to rag Basanti Kedar. Khyal Vilambit Tintal, Atara Sugandha, Drut Ektal, Khelana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಶುಭ ಸಂತೋಷ್, ವಾಣಿ ಮಂಜುನಾಥ್ ಮತ್ತು ಸಿ ಪ್ರೇಮ ಅವರಿಂದ ವೀಣಾ ವೇಣು ವೈಲಿಂತ್ರಯೋ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ರಂಜನಿ ಸಿದ್ಧಾಂತಿ, ಘಟ ದಯಾನಂದ್ ಮೋಹಿತೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ನಾಟರಾಗ ಆದಿತಾಳದಲ್ಲಿದೆ, ಸ್ವಾಮಿನಾಥ ಪರಿಪಾಲಯಾಶು ಮಾಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ವೇಣು ವೈಲಿನ್ ತ್ರಯೋ ಬೈ ಶುಭ ಸಂತೋಷ್, ವಾಣಿ ಮಂಜುನಾಥ್ ಅಂಡ್ ಸಿ ಪ್ರೇಮ. ಅಕಂಪನಿಸ್ಟ್ಸ್ ಆರ್ ಆನ್ ದ ಮೃದಂಗಂ ರಂಜನಿ ಸಿದ್ಧಾಂತಿ, ಆನ್ ಘಟ ದಯಾನಂದ್ ಮೋಹಿತೆ. ಟು ಬಿಗಿನ್ ವಿತ್ ಸ್ವಾಮಿನಾಥ ಪರಿಪಾಲಯಾಶು ಮಾಂ, ಸೆಟ್ ನಾಟರಾಗ ಆದಿತಾಳ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಮನಸ ಎಟುಲೋ ಮಲೆಯ ಮಾರುತರಾಗ ರೂಪಕ ತಾಳದಲ್ಲಿದೆ ತ್ಯಾಗರಾಜರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಲೆಯ ಮಾರುತರಾಗ ರೂಪಕ ತಾಳ ಮನಸ ಎಟುಲೋ.

ಇನ್ನೀಗ ಪುರಂದರದಾಸರ ರಚನೆ ತಿಲಾಂಗ್ರಾಗ ತ್ರಿಶ್ರನಡೆ ಆದಿತಾಳದಲ್ಲಿದೆ. ತಾರಕ್ಕ ಬಿಂದಿಗೆ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ಟು ತಿಲಾಂಗ್ರಾಗ ತ್ರಿಶ್ರನಡೆ ಆದಿತಾಳ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೀಣಾ ವೇಣು ವೈಲಿನ್ ತ್ರಯೋ ಆಲಿಸುತ್ತಿದ್ದೀರಿ. ಶುಭಾ ಸಂತೋಷ್, ವಾಣಿ ಮಂಜುನಾಥ್ ಮತ್ತು ಸಿ ಪ್ರೇಮಾ ಅವರಿಂದ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ರಂಜನಿ ಸಿದ್ಧಾಂತಿ, ಘಟ್ಟ ದಯಾನಂದ ಮೋಹಿತೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮೈಸೂರು ವಾಸುದೇವಾಚಾರ್ ವಿರಚಿತ ನಿನ್ನೆ ನಮ್ಮಿತಿನಯ್ಯ ಸಿಂಹೇಂದ್ರ ಮಧ್ಯಮರಾಗ ಮಿಶ್ರ ಛಾಪು ತಾಳದಲ್ಲಿದೆ. Dear listeners, you are listening to Veena Flute and Violin Trio by Shubha Santosh, Vani Manjunath and C. Prema. Our companies are on the Mridangam Ranjani Siddhanti, on the Ghatam Dayananda Mohite. Now, continuing the program, let us listen to a composition of Mysuru Vasudevachar set to Simhendra Madhyamaraga Mishra Chaputala. Ninne Nammitanayya.

ಈಗ ವೈದ್ಯನಾಥ ಭಾಗವತರ್ ವಿರಚಿತ ತಿಲ್ಲಾನ ಪೂರ್ವಿರಾಗ ರೂಪಕತಾಳ. ನೌ ತಿಲ್ಲಾನ ರಿಟನ್ ಬೈ ವೈದ್ಯನಾಥ ಭಾಗವತರ್ ಸೆಟ್ ಟು ಪೂರ್ವಿರಾಗ ರೂಪಕತಾಳ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವೀಣಾ ವೇಣು ವೈಲಿನ್ ತ್ರಯೋ ಕೇಳಿದಿರಿ. ಶುಭ ಸಂತೋಷ್, ವಾಣಿ ಮಂಜುನಾಥ್ ಮತ್ತು ಸಿ ಪ್ರೇಮ ಅವರಿಂದ. ಮೃದಂಗ ಸಹಕಾರ ನೀಡಿದವರು ರಂಜನಿ ಸಿದ್ಧಾಂತಿ, ಘಟ ಸಹಕಾರ ನೀಡಿದವರು ದಯಾನಂದ ಮೋಹಿತೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ಫ್ಲೂಟ್ ಅಂಡ್ ವೈಲಿನ್ ಟ್ರಯೋ ಬೈ ಶುಭ ಸಂತೋಷ್, ವಾಣಿ ಮಂಜುನಾಥ್ ಅಂಡ್ ಸಿ

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುವಿರಿ. ರಾಗ್ ರಾಗೇಶ್ರೀ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬಿರಮೋರಾ, ಧೃತ್ತೇಂತಾಲ್ ಸುಂದರ ಬಲ್ಮಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ಟೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್, ರಾಗ್ ರಾಗೇಶ್ರೀ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬಿರಮೋರಾ, ಧೃತ್ತೇಂತಾಲ್ ಸುಂದರ ಬಲ್ಮಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್, ಸಾರಂಗಿ ಶಬೀರ್ ಹುಸೇನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೂ ಕರೀಂ ರಹೀಂ, ಧೃತ್ತೇನ್ ತಾಲ್ ಸುಗನ ಬಿಚಾರೆ.
1: He is accompanied on tabla by Sharaf Aham Khan, harmonium by Mashkur Hussain, sarangi by Shabir Hussain. Continuing the concert, now listen to Raag Shuddh Sarang. Khyal Vilam Ektal, Tu Karim Rahim, Dhrit Tintal, Sugama Bichar Hai.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್ ಹಾಗೂ ಸಾರಂಗಿ ಶಬೀರ್ ಹುಸೇನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮಶ್ಕೂರ್ ಹುಸೇನ್, ಸಾರಂಗಿ ಬೈ ಶ್ರೀ ಶಬೀರ್ ಹುಸೇನ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಮಕೋಟಿ ಬಾಯಿ ಅವರ ಜಲತರಂಗ್ ವಾದನ. ವಯಲಿನ್ ಸಹಕಾರ ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿ

ಎಸ್ ರಾಜಗೋಪಾಲ್. ಮೊದಲಿಗೆ ವಾತಾವಿ ಗಣಪತಿಂ ಮತ್ತು ಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಜಲತರಂಗ್ ರಿಸೈಟಲ್ ಬೈ ಕಾಮಕೋಟಿ ಬಾಯ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂ ಎಸ್ ಸುಬ್ರಹ್ಮಣ್ಯಂ, ಆನ್ ದ ಮೃದಂಗಂ ವಿ ಎಸ್ ರಾಜಗೋಪಾಲ್. ನೌ ವಾತಾವಿ ಗಣಪತಿಂ ಹಂಸಧ್ವನಿ ರಾಗ ಆದಿತಾಳ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಇನ್ನೀಗ ತ್ಯಾಗರಾಜರು ಬರೆದಿರುವ ಅನುರಾಗಮುಲೇನಿ ಸರಸ್ವತಿ ರಾಗ ರೂಪಕತಾಳ. ಅನುರಾಗಮುಲೆ ಸೆಟ್ ಸರಸ್ವತಿ ರಾಗ ರೂಪಕತಾಳ ರಿಟನ್ ಬೈ ತ್ಯಾಗರಾಜ.

ಕೋಟಿ ಬಾಯಿ ಅವರಿಂದ ಜಲತರಂಗ್ ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿಎಸ್ ರಾಜಗೋಪಾಲ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಎದುಟ ನಿಲ್ಲ ಚಿತೆ ಶಂಕರಾಭರಣ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ. ಯು ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಜಲತರಂಗ್ ರಿಸೈಟಲ್ ಬೈ ಕಾಮ್.

ಇದುವರೆಗೂ ಕಾಮಕೋಟಿ ಬಾಯಿ ಅವರಿಂದ ಜಲತರಂಗ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿಎಸ್ ರಾಜಗೋಪಾಲ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಯು ಜಸ್ಟ್ ಹರ್ಡ್ ಜಲತರಂಗ್ ರಿಸೈಟಲ್ ಬೈ ಕಾಮಕೋಟಿ ಬಾಯಿ. ಅಕಂಪನಿಸ್ ವರ್ ಆನ್ ದ ವಯಲಿನ್ ಎಂಎಸ್ ಸುಬ್ರಹ್ಮಣ್ಯಂ, ಆನ್ ದ ಮೃದಂಗಂ ವಿಎಸ್ ರಾಜಗೋಪಾಲ್. This program is a contribution of Akashvani Bengaluru, anytime Indian music.